ಮಾವರ ಮಾವರಿ ಮಾದರಿ ದರಿ ದನಿ ದನಿ ಬರಲಿ ದರಿ ದನಿ ರಸಾನಿ ದವನಿ ದವ ಮಗ ಮಗರಿ ಮಾಗರಿ ದ ಮಾವರ ಮಾವರಿ ಮಾದರಿ ದನಿ ದನಿ ರಸಾನಿ ದವನಿ ದವ